ಖಾಖಂಡ ಬಿಹಂಡನ ಕಾಲದಲ್ಲ ಖಂಡ ಅತರನ್ನ ಮಂಡನ ಬಾರಬಂಡಂಗ ಭುಜ ದಂಡೆ ಅಖಂಡ ತೇಜ ಪ್ರಚಂಡನ ಜ್ಯೋತಿ ಅಮಂಡ ಪಾಪ್ರಭಂ ಸುಖ ಸಂತ ಕಾರಣ ದುರ್ಮ.

ಖಂಡ ಬೆಹಂಡ ಕಾಲದಳ ಖಂಡ ಆದರ ನಮನ್ನ ಬಾರಬಂಡಂ ತೇಜ ಪ್ರಚಂಡನ ಜ್ಯೋತಿಯ ಮಂಡನ ಪಾಪ್ರಭ.